ಸಾರ ಕೇವಲ ಸಜಾ ಪ್ರಥಮ ಸಂಸಾರ ಏಕರೂಪ ಅನೋಮ ಸ್ವರೂಪ ರಂಗ ರಾಮ ಕೈ ಪುಪ್ಪ ಅಂಡ ಜೇರ ಸೇತ ಜಗಿನಿ ಉದ್ಭುಜ ಖಾನ್ ಬಾವರ ಜಗಿನಿ ಕಹೂ ಫೂಲ ರಾಜಾ ಹವ ಬೈಠಾ ಕಹೂ ಸಿಮಟ ಭಯ ಸಂಗ್ರೆ ಕೈಠಾ ಸಗ್ರೀ ಷಷ್ಟ ದಿಖಾಯ ಅಚಂಬ ಭಯಾ ಜುಗಾ ಸ್ವರೂಪ ಸ್ವಯಂಬ ಅವರಚ್ಛಾ ಮೇರಿ ತುಮ್ ಕರೋ ಸಿಖ ಉಬಾರ ಸಿಖ ಸಂಗರೋ ದುಷ್ಟಜಿತೆ ಉಠವದು ಪಾತ ಸಗಲ ಮಲೇಶ್ ಕರೋ ರಣಗಾತ ಜಯ ಸ್ತುತವ ಶರಣಿ ಬರೆ ದಿನಗೆ ದುಷ್ಟ ದುಃಖಿತ ಹವ ಬರೆ ಪುಖರ ಪುರುಖ ಜಮನ ಭಗ ಬರೆ ದೇಹಾರೆ ತಿನಗೆ ತುಮ ಸಂಕಟ ಸಬಟಾರೆ ಜೋ ಕಾಲ ಕೇ ಕಬಾರ ತೇ ತಾಕೇ ಕಾಲ ನಿಕಟನ ಅಹ ರಚಾವೇ ತಾಯ ಸಬ ಕಾಲಾ ದುಷ್ಟ ಅರಿಷ್ಟ ಟರೆ ತತ್ ಕಾಲಾ ಕೃಪಾ ದುಷ್ಟಂ ಜಾಯನೆ ಹರಹೋ ತಾಕೇ ತಾವ ತನಕ ಮೇ ಹರಹೋ ರೇದ ಸಿದ್ಧ ಕರ್ಮೋ ಸಬ ಹೋಯಿ ದುಷ್ಟ ಛಾ ಶಬ ಸುಖೇ ನ ಕೋಯಿ ಏಕ ಬಾರ ಜನ್ ತುಮೇ ಸಂಭಾರ ಕಾಲ ವಾಸ್ತೇ ತಾಹಿ ಉಬಾರಾ ಜನ್ನರ ನಾಮ ತಿಹಾರೋ ಕಹ ದಾರ ದುಷ್ಟ ದೋಗತೆ ರಹಾ ಹಡಗ ಕೇತ ಮೈ ಸರನ್ ತಿಹಾರಿ ಆವಹ ದಲೆಹೋ ಉಬಾರಿ ಸರ್ವ ಠಾವರ ಮೋಹೋ ಸಹಾಯಿ ದುಷ್ಟ ದೋಗತೆ ಲೇಹೋ ಬಚಾಯಿ ಕೃಪಾ ಕರಿ ಹಂಬರ ಜಗ ಮಾತಾ ಗ್ರಂಥ ಕರ ಪೂರ್ಣ ಸುಭರಾತ ಕಿಲ್ಬಗ ಸಕಲ ದೇಖೋ ಹರ್ತಾ ದುಷ್ಟ ದುಃಖನ್ ಕೋಶಾಯ ಕರ್ತಾ ಶ್ರೀ ಅಸ್ತು ಜಪಯೇ ದಯಾಲಾ ಪೂರ್ಣ ಕರ ಗ್ರಂಥದ ಗಲ್ಲಾ ಮನ ಬಾಂಚತ ಫಲ ಭಾವೈ ಸೋಯಿ ದುಃಖನಾ ದಸೇ ವ್ಯಾಪದ ಕೋಯಿ ಅಡಲ್ ಸುನೆ ಗುಂಜೋ ಯಾಹೇ ಸುರಸನ ಪಾವೈ ಸುನೆ ಮೂರ್ಛತ ಲಾಯೇ ಚತುರ್ಥ ಆವೈ ದುಃಖ

ಗಂಭೀರ ಲಾಖ ಕೋಟ ಖುಷಿಯಾರಂಗ ರಾಗ ಲಾಖ ಕೋಟ ಖುಷಿಯಾರಂಗ ರಾವ ಜೋ ಗುರ್ಲಾಗ ಪಾಯಿ ಜಿಯೋ ದರ್ಶನ ಪೇಕತ ಪೈ ಪನೀತಾ ಸಗಲ ಉದಾರೇ ಪಾಯಿ ಮೀತಾ ಅಗಮ್ಯ ಗೋಚರ ಸ್ವಾಮಿ ಅಪ್ಪಣಾ ಗುರ್ ಕಿರ್ಪಾ ತೇ ಸಚ ತೇ ಆಯಿ ಜಿಯೋ ಜಾಕೋ ಖೋಜ ಸರ್ವ ಪಾಯ ಬಡ ಪಾಗಿ ದರ್ಶನ ಕೋ ಬಿರ್ಲಾ ಪಾಯ